0: ಅಸಂಗಕಲ್ಯಾಣಗುಣಗಳಂ ಅಪ್ರಮೇ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಾಂ ಪ್ರಪದ್ಯೆ. ಓಂ ಅಪ್ರಮೇ ಕೃಪಾರತ್ನಾಕರಾಯ ಭಗವತೇ ಶ್ರೀರಾಮಚಂದ್ರಾಯ ನಮಃ. ಶರಣಕಮಲೇಶು ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಮಸ್ಕರೋಮಿ. ಜಗದಾಂಬದಾಂತರ್ಜನಯಮದೋತ್ತಾನಾಂ ರಾಮ ರಾಮೇತ್ಯ ಗರ್ಜನಂ ಶ್ರೀ ಸೀತಾನಾಂ ನಾಂ ಮಹಾರಾಜ ಕೀ ಜೈ. ಪರಮಾರ್ಥೇ ವೇದಸರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ವಾಗಜಾರಮದೂತ್ ಶ್ರೀ ಸೀತಾನಾಂ ನಾಂ ಮಹಾರಾಜ ಕೀ
1: ಜೈ. ರಾಮ ಲಲಾ ಭಗವಾನ ಕೀ
0: ಜೈ.
1: ಹನುಮಾನ್ ಜೀ ಮಹಾರಾಜ ಕೀ
2: ಜೈ.
0: ನಮಃ ಪಾರ್ವತೀ ಪತಯೇ ಹರ.